0: ಇಂಡಿಯಾ ಟಾಪ್ ಸ್ಟೋರಿ.
1: ಸುಗೇಶ್ವರ ಯಾಲಿ ರಿಮಾಂಡ್. ಸುಗೇಶ್ವರ ಭಂಡಾರ ಜುಲಿ ಅಟವನದಾ ದಕ್ವಾ ಯಾಲಿ ರಾಕ್ಷಿತ ಬಂಧನಾಗಾರಗಾತ ಕರತಿ ಬೆನಪ ಯಾದ ಪೆರವರಿ ಹು ಕೊಟ್ಟುವ ಮಯಸ್ರಾತ ಅಧಿಕರಣೇಟಿ ತಿರಿಪಾತ್ ಕಿರಿಮೆನ ಅನತುರುವಾಯ್ ಪಸುಗೆ ದಹಾಟವನದಾ ಹುವ ಅದದಿನ ದಕ್ವಾ ರಾಕ್ಷಿತ ಬಂಧನಾಗಾರಗಾತ ಕರು ಲೆಪ್ಪುವ ಮೇ ಅದರ ರಾಜ್ಯ ಬುದ್ಧಿ ಸೇವೆ ಹಿಟಪು ಅಧ್ಯಕ್ಷ ಸುರೇಶ್ ಸಲಹೆ ನೀತಿಜ್ಞ ಉಪದೇಶ ಮತ ಹೋಗಿ ಉಪವಾಸ ನತರ ಕಿರಿಮಿಡ ತೇರಣೆ ಕರತಿ ಬೆನಪ ಪಾಸ್ಕುರಿ ದಾತ್ರಸ್ತ ಪ್ರಹಾರ ಸಂಬಂಧೇನ್ ಸಿದುಕಂಡ ವಿಮರ್ಶನವಲ್ಟ ಅದಾಲವ ಅಪರಾಧ ಪರೀಕ್ಷಣ ದಿಪಾರ್ತಮೇಂತಿಯು ರಂದು ಉಪಹಾರೇ ಸಿಟಿಯದಿ ಓ ಉಪವಾಸ ಆರಂಭ ಕರು ಲೆಪ್ಪುವ ಉಪವಾಸ ಆರಂಭ ಕಿರಿಮೆ ನನತುರುವ ಮೇವನ ವಿಟಾತ್ ಕೊಲಂಬ ಜಾತಿಕ ರೋಹಲೆ ಪ್ರತಿಕಾರ ಲಭ ಮೇಸಿಟಿನಪ ಇಂಡಿಯಾನ ಅಕ್ರಮಾತ್ ನರೇಂದ್ರ ಮೋದಿ ಸಹ ಇರಾನ್ ಜನಾಧಿಪತಿ ಮಸೂದ್ ಪೆಶಸ್ಕಿಯ ನತರ ದುರಕಥನ ಸಂವಾದ ಪವತ್ತಾತಿ ಬೆನಪ ಸೇಕ್ಸ್ ಗಿನುಮೋಸೇ ಸಟಹನಾಕ್ತಬವೇನ್ ಮೋದಿ ಪ್ಯಾವಸುವೆ ಎಹಿದಿ ಬಟಿರ ಆಸ್ಯಾವೆ ಮೇತಕಾಲೀನ ತನ್ಪಿಲಿ ಬಂದವು ಸಾಗಚಾಕಲ ಬವಾಯ್ ಅಮೆರಿಕಾವು ಸಹ ಇರಾನ್ ಅತರ ಪ್ಯಾವತ್ತಿನ ಸಾಗಚಾವಲ ಪ್ರಗತಿಯ ಪಿಲಿ ಬಂದವು ತಮ್ಮ ಸತಟುವನ ಪವಾತ್ ಎಂಬ ಉತ್ಸಾಹನ್ ಕಲಾಪೆ ದಿಗುಕಾಲೀನ ಸಾಮೇಟ ಬಗಪೆನ್ನನು ಎತ್ತೈ ಅಪೇಕ್ಷಾಕರಣ ಪವಾತ್ ಮೋದಿ ಪ್ರಕಾಶ ಕಲ ಇಮೆನ್ಮ ಹೋಮು ಸಮುದ್ರ ಸಂಧ್ಯಾರ್ಹ ನಿಧಾಸ್ ನಾವಿಕ ಗಮನಾಗಮನೆ ಪವತ್ವಾಗ್ನಿಯಾಮೆ ವೆದಗತ್ ಕಮ ಇಂದ್ಯಾವಟ ಮೆನ್ಮ ಲೋಕೇಟದ ಬಲಪಾನ ಪವಾಯ್ ಇಂದ್ಯಾ ಗ್ರಾಮಾತಿವರ ಪವಸುವೆ
0: ಅನುಗ್ರಹಯ ಸೆಮಟ ಅತದುನ್ ಗಮನಟ ಜಾವಯದುನ್ ರಟಟ ಪನದುನ್ ತಿಸ್ ವಸರಕ ವಿಶಿಷ್ಟತ್ವೆ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸೇ ಪ್ರಮುಖಯ ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವ್ಯ ಇಹಲಮ ರಕವರಣೆ ಸಮಗಿನ್ ಸ್ಥಾವರ ತೆಂಪತು ಸದಹ ಇಹಲಮ ಪೊಲಿಯ ಆರ್.ಡಿ.ಬಿ. ಬ್ಯಾಂಕುವೆನ್
2: ಅನುವಟಾಯ್ ದಶಮ ತೆಕೆನ್ ಅನುವಟಾಯ್ ದಶಮ ಹತರೆನ್ ದಿವೈನಪುರ